ಪದ ಪದ ಸನಿ ನಗ ಸನಿ ನಬ ಸನಿ ನಬ ಪದ ಪದ ಸನಿ ನಗ ಸನಿ ನಬ ಸನಿ ನಬ ಪದ ಪದ ಸನಿ ನಗ ಸನಿ ನಬ